ಎಲ್ಲಾ ಬುಧಾಯ ಸಗೋದಕ್ಕೆ ಹಡಿ ಸ್ಟೇಷನ್ ತಮಾಸಾ ಕನೆಕ್ಟ್ ಥೇಲ ಅಸ ನ್ಯೂಸ್ ಸತ್ ಅಠ ಬಲ್ಕಿ ಅಠ ಸ್ಟೇಷನ್ ತಾಂಕೆ ಅಸಾ ಶೋ ಬುಧರಾಯ ರಹ್ಯೋ ಆಯ್ ಛಾ ತವಾ ಲಾಡಕಾಣೆ ಕೆ ಬುಧೋ ಪ್ಯಾ ಛಾ ತವಾ ಸಖರ್ ಕೆ ಬುಧೋ ಪ್ಯಾ ಛಾ ತವಾ ಮೆಹರಾಪುರ ಅಂಬೋರೆ ಕೆ ಬುಧೋ ಪ್ಯಾ ತವಾ ಸಕ್ರಂಡ ಮಟಿಯಾರಿ ಮಿರ್ಪುರ ಖಾಸ್ ಯಾ ಮಾತಲಿ ಕೆ ಬುಧೋ بس جتے وجو ہوجو خوش باش ٹھیک ٹھاک خیر خیریت سا شال اواں دی مرک میری نہ تھیے اوکے تے پئی ڈسی دا وٹھوں تے اساں کے یاد کیں کیو ہے کینجو میسج پہنچ چکو ہے اساں وٹ اوکے جناب اساں کے میسج پہنچو ہے دسنا سی میسج مشتاق صاحب دے دے بلی کا مشتاق لاشاری ایں بابو لاشاری عاشق لاشاری اوانی مہربانیوں اواں سان بدھو پیا